ಕೂಡ ಮಂಡಪ ಕೂಡ ಮಾಡಿ ಕೂಡ ಬೇಸನ ಹಾರ್ ಕೂಡ ಸೋಯ್ನಾ ಕೂಡ ರೂಪ ಕೂಡ ಪೆನ್ನ ಹಾರ್ ಕೂಡ ಕಾಯ ಕೂಡ ಕಪ್ಪಡ ಕೂಡ ರೂಪ್ಯ ಪಾರ್ ಕೂಡ ಮಿಯಾ ಕೂಡ.